ಪವಿತ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚಂದ್ರ ಚ